ಹೋಗ ಜನಾಬು ಜಿಡ್ಗೆ ಜಾಂದೆ ಹಸಿ ಪಲಂಬುನಿ ಒಲೆಯದೆ ವಸನದರ ತರದ್ರುಮಿ ಯಾರ್ ಪಸ್ತೂನಿ ಒಲೆಯದೆ ದಡೀರಿಸದಗೆ ಬದಿಜ ಹರ್ಷತ ಕವಲೆ ಹೇ ದಡೀರಿಸದಗೆ ಬದಿಜ ಹರ್ಷಾತ ಕವಲೆ ನೂರ್ ಹೆಸು ಬರನದ ದೂಕಿಸೂನಿ ಒಲೆಯದೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಸಲಮುನನ ಘೀರಿ ತನ ಮಾತ್ನೆ ಫಜಾನ್ ಕಬೂಲ ಮಂಜೂರ್ ಗೆ ಸಿಗುಲ್ಗುಲ ಅವರ್ದುಂ ಗುಸನಂಗೆ ಶೇ ಜೋಡಿ ಬರ್ಬಾರೆ ವಕ್ತುನ ಮಿಜ್ಜುನ ಮುಸ್ತನಂಗೆ ಚುಮೈಲ ರಜಿ ಸುಮ ಹಜ್ಮಾ ಗುಲ್ಗುಲ ಅವರ್ದುಂ ಕಿದಿ ಕಿದಿ ಮುಖ್ಯಾನ ದಿ ಕಿದಿ ಮುರುಣ ದಿ ಕುಲ್ ಬರತ ಶಿವಿ ಜಗ್ ಜೋಡ್ ಬವಿ ಬರ್ಬಾರ್ ಬವಿ ದ ದಿನ ಲವಾ ಶಿವನ ಮದಖಬಲಿ ಬರ್ಖಿ ಖಂದುನ ಮಸಿ ಅಫಲಿ ಹಸಿ ಪ್ರೋಗ್ರಾಮ್ ಬಿಲ್ಕುಲ್ ಜಿ ಪ್ರೋಗ್ರಾಮ್ ದೋ ಕುಲ ರಾಜ್ ದ ಹೈಸ್ ರಾಜ್ ದ ಉಕ್ಷಲಿ ವಾಲಿ ರಾಜ್ ಸರಾಸ್ ಬಿಲ್ಕುಲ್ ಹಾಜಿರ ದೇ ಜಿ ದೋ ದಿ ಸರಸಮ ಸಾಸುರು ಸಸು ಬೇಜಾನ್ ನಾಜ್ಮಾನ್ ಬಿಲ್ಕುಲ್ ಜನಾಬ್ ಬಿಲ್ಕುಲ್ ಜನಾಬ್ ಸಸುಮ್ ಬಿಲ್ಕುಲ್ ಜಿ ದಿ ಪ್ರೋಗ್ರಾಮ್ ಶುರು ಲೇಷೆ ಮಸ್ತರ ಬರ್ಹ ಲೇಷೆ ಶಿರ್ಕತ್ ಕವಲ್ ಲೇಷೆ ಥ್ರೂ ಕಾಲ್ಸ್ ಥ್ರೂ ಎಸ್ ಎಮ್ ಎಸ್ ಹಜಮ್ ಗುಲ್ಗುಲ್ ಅವರಿದುನ್ ಕಿ ಚುವಾಯ್ ನಜ್ಮಾನ್ ವೈ ಪ್ರತಿ ಪ್ರೋಗ್ರಾಮ್ ಶೆ ಮುಜಸ್ಸನ್ ಗೆ ಕವಲ್ ಶಿ ಚುಬರ್ ಹವಾಖಲ್ ದೋ ಕುಲ ದೋ ಹೈಸ್ ಪ್ರೋಗ್ರಾಮ್ ಶೆ ನು ಬಿಲ್ಕುಲ್ ಜಿ ನೋಡ್ ಕೆ ಜಾನ್ ಸರ ಬಿಲ್ಕುಲ್ ಕಾಲ್ ಕವಲ್ ಶೆ ಎಸ್ ಎಮ್ ಎಸ್ ಕವಲ್ ಶೆ ಕಮ್ ಜಮ್ ದೋ ಎಸ್ ಎಮ್ ಎಸ್ ನಂಬರ್ ಬಿಲ್ಕುಲ್ ಫ್ರೀ ಶಿ ಎಸ್ ಎಮ್ ಎಸ್ ಕವಲ್ ಶೆ ಹಸನ್ ಅಬ 0313 725 1884 0313 725 1884 ಬಾನೆ ಬಿಲ್ಕುಲ್ ಫ್ರೀ ಶೆ ತುಸಿ ಎಸ್ ಎಮ್ ಎಸ್ ಕವಲ್ ಶೆ ದಿನ ಲೋ ಅಜ್ ಕಾಲ್ ಬರಾಚ್ ಕಮ್ ದಿಮೇಶ ಪಿಟಿಸಾನ್ ಮಮ ನಂಬರ್ ಗೆನ ಜಾ ಬತಾಸು ಡೈಲ್ ಕವೇ 0963 511 488 ಬಿಲ್ಕುಲ್ ತುಸಿ ಕವಲ್ ಶೆ ಶಮದ ಬದಿ ಪ್ರೋಗ್ರಾಮ್ ಶಿ ಸೋ ಕೆ ಜನಾಬ ಬದಿ ಪ್ರೋಗ್ರಾಮ್ ಶಿ ಸಾಸು ಮಾತಾ ಕಾಲ್ ಓಕೆ ಹಸಿ ಸಿಗದ ಕ್ಯಾನನ್ಸಿ ನೋ ನೋ ಟೆನ್ಷನ್ ಪ್ರೋಗ್ರಾಮ್ ಶೇಖ್ ಬರೆ ಖಬರ್ ತನೆ ಮಾಸರ್ ಶರ್ಕಿ ಕೆ ಜಮುಂಗ ಫೈಂದೆ ಜಮುಂಗ ಋಣ ನೋ ಟೆನ್ಷನ್ ಪ್ರೋಗ್ರಾಮ್ ಅವರಿ ಓಕನನ್ಸಿ ಬೈದಾರ ದಿ ಓಕನನ್ಸಿ ಯಾದ ದಿನ ಲವಾಸಿ ಸಾಸು ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಫಾರ್ ಎಕ್ಸಾಂಪಲ್ ಕಮ್ ಪ್ರೊಡಕ್ಟ್ಸ್ ಬೀರ್ ಜಾತ ಪುಮಿನಾ ಇಸಿ ಮಲಾವೈ ಸಿದ್ದವತ ಸುಮತ ಅಲ್ಲಾಸಿಮನ್ ಪ್ರೋಗ್ರಾಮ್ ಶಿವ್ಯಾಯ ಶಾದ ಕೆನಸಿ